ಕಷ್ಮರಗರಿ ಕುಜರಾನವಾನೋಕಾಶವ ಸೀತಾಜಿ ಕಣದೇತಿ ಭಜಿ ಕಣದೇವ ಕೈಪಾಶವ ಪುಣ್ಯ ಕಲಮ